ತಾಕಿಟ್ಟ ಧೀಮಿ ನೋಡೋಣ ತಾಕಿಟ್ಟ ತಾಕಿಟ್ಟ ಧೀಮಿ ನಾಟ್ಯಂ ಉಲಗಂ ಶಿವನಿಂತಂಜಂ ಅವನ್ ಪಾದಮೇ ಪಂಕಜಂ ನರ್ತನ ಮೇ ಶಿವ ಕವಸಂ ನಟರಾಜ ಪಾದಂ ನವರಸಂ

ಬರಾಯಿದೆ ಪಾದ್ರಮವರು ಜೂಡರಾಯಿದೆ ಪಾದ್ರಮವರು ಜೂಡರಾಜರೇ ಬೋಜಿಮ ಪುರಾ ಬೋ